ಬರೋ ಹಂಗ ತಗೊಂಡು ಅಲ್ಲಾದಿ ಮಾಡಿ ಮಣ್ಣು ತಂದ ಅದ್ ಪಾಟ ತಂದ ಅಗ್ ಬುಗು ಮಕ್ಕಂದೆ ಇದು ಗೋರಿ ಪೆನ್ನ ಮೇಲೆ ಈ ಬಕ ಚಪ್ಪನ್ನ ಸಕ್ಕರೆ ಬೇಜ ಮಾಡಿ ಹಳಮಳು ಪೂಜೆ ಮಣ್ಣು ತನ್ನ ಮೇಲೆ ಮೊದಲು ಗಾಯಿ ಮಕ್ಕಳು ಗುಬಿ ಅಮ್ಮ ಸಂಬಂಧ ಗೊತ್ತಾದ ಸಂತನ್ಯ ಅವನ್ಯ ಅದ್ ಬಾಬ ಕನ್ಯ ಅಂಗ ಯಾಕೆ ಮ ಸಂಬಂಧ ಇದೆ ನಿಮ್ಮಕ್ಕೂ ಗುರುಗಿ ನಾನು ಚಾಂದಿ ಬೆಳೆ ಮುಂದೆ ಮನೆ ಮೇಲೆ ಮಗ ಕಣ್ಣು ಮುರಿ ಚಾಟು ಅವಳು ಕೊಡ ಮಣ್ಣು ತನ್ನ ಮೇಲೆ ತರ ಮನೆ ಮೇಲೆ ನಿಮ್ಮಕ್ಕೆ ನುಪುಂಜಾಯ್ ಮೂತಾಳ ಪಾತ್ರ ನುಪುಂಜಾಯ್ ಅದು ಮುಳು ನುಗ್ಗ ಪಾತ್ರ ನುಪುಂಜಾಯ್ ತರ ಮನೆ ಮೇಲೆ ನಿಮ್ಮಕ್ಕೆ ಫರ್ಮಜು ಮೋದ ಬಕ್ಕರೆ ಫರ್ಮಜು ಕಣ್ಮುಜರ ಫರ್ಮಜು ಬಕ್ಕರೆ ಫರ್ಮಜು ನಿಮ್ಮಕ್ಕೆ ಕೋರಿಂಜಾಯ್ ಮೂತಾಳ ಪಾತ್ರ ವೇಳೆ ಕೊಂಜಾಯ್ ಅಂಗ ಮುಳು ವೇಳೆ ಕೊಂಜಾಯ್ ಪಾತ್ರ ವೇಳೆ ಕೊಂಜಾಯ್ ಮೂತಾಳು ಮುಂಗುಟ್ಟು ಪಾತ್ರ ಅಫರ್ಮಿಟ್ಟು ಮರುವೆಲು ಕುಂಜಾಯ್ ಮೂತಾಳು ಜಮರು ಮೂರು.

ಅಮ್ಮತಂಬ ಸೇನ್ ವರ್ಮ ಬಾಲಿ ವರ್ಮ ಎಲ್ಲಿ ವರ್ಮ ಮಗ್ಗದ ಸೇನ್ ವರ್ಮ ಯಾಜರು ಪ್ರಾಬಿಜೋ ಯಾಜರು ತುಂಬ ಸೇನ್ ಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯನ್.